0: ஓம் நம சிவாய். சைவம் டாட் ஆர்க் வானொலி நேயர்களே, நம் தளத்தில் ஆடியோ தொகுப்புகளின் அளவு நாளுக்கு நாள் அதிகரித்துக் கொண்டிருக்கின்றது. இப்பொழுது 25,000 மேற்பட்ட ஆடியோ தொகுப்புகள் கொண்டுள்ளோம். அவையெல்லாம் நம் வானொலி நேயர்களுக்கு பயன்படும் வண்ணம் நிகழ்ச்சிகளை மாற்றியமைத்துள்ளோம். திருமுறை இசை மற்றும் திருமுறை சொற்பொழிவுகள் திருநெறிய தமிழோசையிலும், தத்துவ சொற்பொழிவுகள் மற்றும் பெரியபுராண சொற்பொழிவுகள் சிவதத்துவத்திலும், தமிழல்லாத பிறமொழி நிகழ்ச்சிகள் சைவலஹரியிலும் ஒலிபரப்பாகும். இதனால் ஏற்படும் நிகழ்ச்சி நேர மாற்றங்கள் அன்பு கொண்டு பொறுமையுடன் நீங்கள் ஏற்றுக்கொள்வீர்கள் என்று நம்புகிறோம். உங்கள் உறவினர்கள் நண்பர்களையும் நம் வானொலி கேட்டு பயன்பெறுமாறு ஊக்குவிக்க வேண்டுகிறோம். ஓம் நம சிவாய்.
1: தட்சிணாமூர்த்தி ஸ்தோத்ர ஹாகூ தட்சிணாமூர்த்தி வர்ணமாலா ஸ்தோத்ர இவெரடன்னு உபாசனை திருஷ்டியிந்த பகவத்பாதர் ரச்சிசிதரெ, தட்சிணாமூர்த்தி அஷ்டக என்று பிரசித்தவாத ஈ ஸ்தோத்திரவு ತತ್ವ ವಿಚಾರ ಪ್ರಧಾನವಾಗಿದೆ. ಈ ಸ್ತೋತ್ರದಲ್ಲಿ ವೇದಾಂತದ ಎಲ್ಲ ಪ್ರಮುಖ ವಿಚಾರಗಳು ಬಂದಿವೆ. ಆದ್ದರಿಂದಲೇ ಇದು ಒಂದು ಪ್ರಕರಣ ಗ್ರಂಥವೂ ಹೌದು. ಈ 10 ಶ್ಲೋಕಗಳಿಗೆ ಶ್ರೀ ಶಂಕರರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಸುರೇಶ್ವರರು ಮಾನಸೋಲ್ಲಾಸವೆಂಬ ವಿದ್ವನ್ಮಾನ್ಯವಾದ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಇದು ಈ ಶ್ಲೋಕಗಳ ಹೆಚ್ಚುಗಾರಿಕೆಯನ್ನು ಸೂಚಿಸುತ್ತದೆ. ಚಿಕ್ಕ ಗುಳಿಗೆಯಲ್ಲಿ ಬಲವಾದ ರೋಗ ನಿವಾರಣೆಯ ಶಕ್ತಿಯನ್ನು ಇಟ್ಟಂತೆ ಭವರೋಗದ ಉಪಶಮನಕ್ಕೆ ಬೇಕಾದ ಔಷಧಿಯನ್ನು ಚಿಕ್ಕ ಪ್ರಕರಣ ಗ್ರಂಥವೂ ಸ್ತೋತ್ರವೂ ಆದ ಈ ದಕ್ಷಿಣಾಮೂರ್ತಿ ಸ್ತುತಿಯಲ್ಲಿ ಭಗವತ್ಪಾದರು ಇಟ್ಟು ನಮ್ಮನ್ನು ಉದ್ಧರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲ 3 ಶ್ಲೋಕಗಳಲ್ಲಿ ತತ್ ತ್ವಂ ಅಸಿ ಅನ್ನುವ ಮಹಾವಾಕ್ಯಾರ್ಥವನ್ನು, ಅಂದರೆ ಜೀವಾತ್ಮ ಪರಮಾತ್ಮನ ಐಕ್ಯವನ್ನು ಸರಳ ಉದಾಹರಣೆಗಳ ಮೂಲಕ ತಿಳಿಸುತ್ತಾ, ಇಂತಹ ಐಕ್ಯಜ್ಞಾನವನ್ನು ನೀಡುವ ಆದಿಗುರುವಾದ ದಕ್ಷಿಣಾಮೂರ್ತಿಯನ್ನು ಸ್ತುತಿಸುತ್ತಾರೆ. ಮುಂದಿನ 3 ಶ್ಲೋಕಗಳಲ್ಲಿ ಶ್ರುತಿಗೆ ಅನ್ಯಥಾ ಅರ್ಥವನ್ನು ಹೇಳುವ ಅಥವಾ ಶ್ರುತಿಯನ್ನು ಒಪ್ಪದ ಪ್ರತಿವಾದಿಗಳ ವಾದವನ್ನು ಶ್ರುತಿ ವಿರೋಧಿಯಾಗಿದ್ದು ಎಂಬುದಾಗಿ ತಿಳಿಸುತ್ತಾ, ಶ್ರುತಿ ಸಮ್ಮತವಾದ ಆತ್ಮಸ್ವರೂಪವನ್ನು ತಿಳಿಸುತ್ತಾ, ಅದೇ ಗುರು ದಕ್ಷಿಣಾಮೂರ್ತಿ, ಈ ದಕ್ಷಿಣಾಮೂರ್ತಿಯೇ ನಮ್ಮ ಅಂತರಾತ್ಮನೇ ಎಂದು ಉಪದೇಶಿಸುತ್ತಾರೆ. 7 ಶ್ಲೋಕದಲ್ಲಿ ಪ್ರತ್ಯಭಿಜ್ಞೆಯಿಂದ ಈ ಸ್ವರೂಪವನ್ನು ತಿಳಿಯುವ ಬಗೆಯನ್ನು ವಿಷದಪಡಿಸಿ, 8 ಶ್ಲೋಕದಲ್ಲಿ ಹಿಂದೆ ಹೇಳಿದ ಎಲ್ಲ ವಿಚಾರಗಳ ಉಪಸಂಹಾರವನ್ನು ಮಾಡಿದ್ದಾರೆ. ಇಂತಹ ಆತ್ಮೈಕ್ಯ ಜ್ಞಾನ ಸಂಪಾದನೆಗೆ ಭೂಮಿಯೇ ಮೊದಲಾದ ಅಷ್ಟಮೂರ್ತಿ ರೂಪನಾದ ಪರಮೇಶ್ವರನ ಉಪಾಸನೆ ಸಾಧನವಾಗಿದೆ ಎಂದು ಹೇಳಿದ್ದಾರೆ. 9 ಶ್ಲೋಕದಲ್ಲಿ ಯಾರು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ತಿಳಿಸಿದ ತತ್ವವನ್ನು ಶ್ರವಣ ಮಾಡಿ ಬಳಿಕ ಮನನ ಮಾಡಿ ಮತ್ತೆ ಧ್ಯಾನ ಮಾಡುತ್ತಾರೋ, ಅಲ್ಲದೆ ಬೇರೆಯವರಿಗೆ ತಿಳಿಸಿಕೊಡುತ್ತಾರೋ, ಅಂತಹವರು ಸರ್ವಾತ್ಮತ್ವ ಎಂಬ ಮಹಾಸಂಪತ್ತನ್ನು ಪಡೆಯುತ್ತಾರೆ, ಈಶ್ವರತ್ವವನ್ನು ಹೊಂದುತ್ತಾರೆ, ಅಣಿಮಾದಿ ಐಶ್ವರ್ಯಗಳನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾರೆ. ಇದರಿಂದ ಈ ಶ್ಲೋಕಗಳು ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಯೋಗ್ಯವಾದ್ದು ಎಂದು ತಿಳಿದುಬರುತ್ತದೆ. ಬೃಹದಾರಣ್ಯಕಾದಿ ಉಪನಿಷತ್ತುಗಳಲ್ಲಿ ಕರ್ಮ ಉಪಾಸನೆ ಮೂಲಕ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕೆಂದು ತಿಳಿಸಿದೆ. ಶ್ರೀ ಭಗವತ್ಪಾದರು ಉಪಾಸನೆ ಮೂಲಕ ಚಿತ್ತಶುದ್ಧಿಗಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ವರ್ಣಮಾಲಾ ಸ್ತೋತ್ರವನ್ನು ರಚಿಸಿದರು. ವಿಚಾರಕ್ಕೆ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಎಂಬುದು ಸ್ಪಷ್ಟವಾಗುತ್ತದೆ. ಈ ರೀತಿಯಲ್ಲಿ ಪ್ರತಿಯೊಬ್ಬನ ರೋಗಕ್ಕೂ ಅಷ್ಟೇ ಅಲ್ಲ, ಸಮಾಜದ ರೋಗಕ್ಕೂ ಈ ದಕ್ಷಿಣಾಮೂರ್ತಿಯ ಉಪಾಸನೆಯಿಂದ ಪ್ರಾಪ್ತವಾಗುವ ಸರ್ವಾತ್ಮತ್ವವೇ ದಿವ್ಯ ಔಷಧ. ಈ ಸರ್ವಾತ್ಮತ್ವ ಭಾವವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡಬಲ್ಲದು ಎನ್ನುವುದು ಸಾರ್ವಕಾಲಿಕ ಸತ್ಯ. ಈ ಎಲ್ಲ ಕಾಲಕ್ಕೂ ಅನ್ವಯವಾಗುವ ಇಂತಹ ಪರಿಣಾಮಕಾರಿ ಔಷಧವನ್ನು ಸಮಾಜಕ್ಕೆ ಭಗವತ್ಪಾದರು ಕೊಟ್ಟಿರುವುದರಿಂದಲೇ ಶ್ರೀ ಸದಾಶಿವ ಬ್ರಹ್ಮೇಂದ್ರರು ಶಂಕರ ಭಗವತ್ಪಾದರನ್ನು ಶ್ರೇಷ್ಠರಾದ ವೈದ್ಯರು ಭಿಷಗ್ವರ ಎಂದು ಕೊಂಡಾಡಿದ್ದಾರೆ. ನಮ್ಮ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇದಕ್ಕಿಂತ ಉತ್ತಮ ಉಪಾಯ ಇನ್ನೊಂದಿಲ್ಲ. ಅದಕ್ಕಾಗಿ ವೇದಾಂತ ಭಾರತಿ ಬೋಧರೂಪಾನುಸಂಧಾನಂ ಅನ್ನುವ ಹೆಸರಿನಲ್ಲಿ ರಾಜ್ಯಾದ್ಯಂತ ಈ ದಕ್ಷಿಣಾಮೂರ್ತಿ ಸ್ತೋತ್ರಗಳ ಅಭಿಯಾನವನ್ನು ಆರಂಭಿಸಿದೆ. ಸೋಪಾನಕ್ರಮದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣ ಮಾಡುತ್ತಾ ಸಮಾಜದ ಎಲ್ಲರನ್ನೂ ಈ ಕಾರ್ಯದಲ್ಲಿ ಜೋಡಿಸುತ್ತಾ ನಾವು ಕೃತಾರ್ಥರಾಗೋಣ, ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸೋಣ.